mo gyina hɔ mu mpeya mo ni ɔho baabi a yɛrekɔ nti yɛto yɛ bo saa ne yɛbɛn nkwa dua no afei obiara nkɔ ne nyame nkyɛn wo a wo ne wo nyame nkɛse bɛto wo mu no.

sɔyɛ mu wodi bɛakyi ɛyɛ wo na wogye me tata saa so bi mmoa abusua ni mu ɛka yɛtiɛ kura bi ase saa so bi mmoa wo sɔyɛ mu ɛyɛ wo na wo sɔyɛ mu daneda wodi yɛakyi wodi yɛakyi ɛyɛ wo na wogye yɛ ntata yɛba yɛ